ಸ್ನಿಗ್ಧಾನಿ ಚಿಕ್ಲೀತ ವಸಮೇ ಗೃಹೇ ನಿಚ ದೇವ್ಯೇ ಮಾತರಂ ಶ್ರಿಯಂ ವಾಸಯ ಮೇ ಕುಲೇ ಆರ್ದ್ರಾಂ ಪುಷ್ಕರಣಿಂ ಪುಷ್ಟಿಂ ಸುವರ್ಣಾಂ ಹೇಮ ಮಾಲಿನಿಂ ಸೂರ್ಯ

ಪ್ರತಿ ಸಂಮೋಹ ಸಂಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಬರೋಬ್ಬರತ್ತು ಸರಳಕ್ಕಡೆ ನಾರದಾನ್ನೀ ಆಪಲ್ಯಾ ಭಕ್ತಿ ಘೆತ್ಲೇಲಾ. ಹನುಮ ಎಕ್ದಾ ಬುದ್ಧಿನಾಶ ಝಾಲಾ ಕಿ ತ್ಯಾ ಮನಸಾಲಾ ದುರ್ಗತಿ ಪ್ರಾಪ್ತ ಹೋತೆ. ಅಂಡ್ ದುರ್ಗತಿ ಪ್ರಾಪ್ತ ಹೋತೆ ಯಥಾರ್ಥ ಪುಢಚ್ಯಾ ಜನ್ಮೆ ತೋ ಕುಟೆ ಫೇಕ್ಲಾ ಜಾಯಿಲ್ ಕಾಹೀ ಸಾಂಗ್ತಾ ಯೇತ್ ನಾಹಿ. ಲಾಟ್ರಿ ಸಾರಖ ಜಸ 10,000 ಲೋಕಾನಾ ಇಂಟರ್ವ್ಯೂ ಬೋಲವಾವ ಅಂತ ಅದ್ಲಾ 22 ಲೋಕಾನಾ ಸಿಲೆಕ್ಟ್ ಕರಾವ ತಸ ಮನುಷ್ಯ ಜನ್ಮ ಹೈ. ಇತ್ಕೆ ಜೀವಾತ್ಮೆ ನವೀನ ಶರೀರ ಪ್ರಾಪ್ತ ವಾವ ಯಾಸಿ ಧಡಪಡತ ಅತ್ತಾತ್ ತತ್ ಮಾನಸಾಂಚಿ ವೇಕನ್ಸಿ ಸರ್ವತ್ ಕಮಿ ಅಸ್ತೆ. ಜೆ ಸಾತ್ವಿಕ ಅತ್ತಾತ್ ತಿತೆ ವೇಕನ್ಸಿ ಅಡೂನ್ ಟಾಕ್ತಾತ್. ಜಸೆ ಚಂಗಲೆ ಮಾರ್ಕ್ಲೆ ಮೆರಿಟ್ ವಾಲೆ ಅತ್ತಾತ್ ತೆ ಬರಾಬರ ಬರಾಬರ ತೆ ಸೀಟ್ ಅಡೂನ್ ಟಾಕ್ತಾತ್. ಮೋ ಬಾಕಿಚೆ ಜೆ ಆಹೆತ್ ತನ ಜಿತೆ ಮಿಳೆಲ್ ತಿತೆ ಜಾವ ಲಾಗ್ತೆ. ಇಕಡೆ ಅಡ್ಮಿಷನ್ ಮೇಲೆ ತಿಕ್ಕಡ ತಿಕ್ಕಡ ಮೇಲೆ ಚಲ ಇಕಡ ಜೆ ಟಾಪರ್ ಅಸ್ತಾತ್ ತೆ ರೂಪಾಬಾದ ಜಿತ ಜಾಯ್ತ ತಿತ ಜಾತಾತ್. ತಸೆ ತ ಹೋತ. ಮನೋನ್ ಮೌಲಿನ್ನೀ ಯಾ ಸಗಳ್ಯಾ ದುರ್ಗತಿತ ಯಾ ಸಗಳ್ಯಾ ಅಧಪತಂ ಪರಂಪರೆತ ಸಾತ್ವ್ಯಾ ಅಧ್ಯಾಯ ಜ್ಞಾನೇಶ್ವರಿ ರೂಪಕಾದ್ವಾರೆ ಫಾರ್ ಸುಂದರ ವರ್ಣನ ಕೇಳಲೆ. ತೈ ಇಚ್ಛಾ ಹೇ ಕುಮಾರಿ ಝಾಲಿ ಮಗ ತೆ ಕಾಮಾಚಿಯ ತಾರುಣ್ಯ ಆಲಿ ತೇಥೆ ದ್ವೇಷೇಸ ಮಾಂಡಲಿ ವರಾಡಿಕ ತಯಾ ದುಃಖಾಸ್ತವ ಜನ್ಮಲ ಐಸಾ ದ್ವಂದ್ವ ಮೋಹ ಝಾಲ ಮಗತೋ ಅಜಯಾನೆ ವಾಢವಿಲ ಅಹಂಕಾರೆ ತೋ ಧೃತಿಸಿ ಸದಾ ಪ್ರತಿಕೂಳ ನಿಯಮಾಯಿ ನಾಗವೆ ಸಮೂಳ ಆಶಾ ರಸೆ ದೊಂದಿಲ ಝಾಲಾ ಸಾತಾ ಅಸಂತುಷ್ಟಿಚಿಯ ಮದಿರ ಮತ್ತ ಹೋನಿ ಧನುರ್ಧರ ವಿಷಯಾಂತ ಓವರ ವಿಕೃತಿ ಅಸೆ ತೇಣೆ ಭಾವಶುದ್ಧಿಚಿಯ ವಾಟೆ ವಿಖುರಲೆ ವಿಕಲ್ಪಾಂತೆ ಕಾಟೆ ಮಗ ಚಿರಿಲೆ ಅವ್ವಾಟೆ ಅಪ್ರವೃತ್ತಿ ಚೇ. ಭಗವಂತನ ಸುದ್ಧ ಗೀತೆ ಠಿಕಾಣಿ ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯಾನಿಯಮಿಯ ವೈರಣಂ ಕಿವ ತ್ರಿವಿಧಂ ನರ್ಕಸ್ತೇದಂ ದ್ವಾರಂ ನಾಶನಂ ಆತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾತ್ ಏತ ತ್ರಯಂ ತ್ಯಜೇ. ಮೌರ್ಯ ಸುದ್ಧ ಯಾವ ರೂಪಕಾರ ಸಾಂಗಿತ್ಯ ಆಹೆ ಕಿ ಹೇ ಮ ಸಗಳ ಅಹಂಕಾರ ವಾಡತು ಮೋದ ವಾಡತು ಮಸ್ತಿ ವಾಡತೆ ವಿಷಯಾಂತ ವಾರ ದೂರಾತ್ ವಹಾಯ ಲಾಗತು. ಆ ಸಗಳ್ಯಾ ಮಧ್ಯೆ ಮನುಷ್ಯಾಲಾ ಆಪಣ ಕೋಣ ಆಹೋ ಕಸಟಿ ಹಾ ನಿರ್ಧೇಯ ಪ್ರಾಪ್ತ ಝಾಲೆಲಾ ಆಹೆ ಯಾ ಸಗಳ್ಯಾ ಗೋಷ್ಟಿಚ ಪೂರ್ಣ ವಿಸ್ಮರಣ ಹೋಗ ಜಾತ. ಅಂದ್ರೆ ಎಕ್ದಾ ಸ್ಮೃತಿ ಭ್ರಂಶ ಝಾಲಾ ಎಕ್ದಾ ವಿವೇಕ ನಷ್ಟ ಝಾಲಾ ಕಿ ಶಂಕರಾಚಾರ್ಯ ಮಂತ ವಿವೇಕಹೀನ ಪಶುಭಿ ಸಮಾನಃ.